ಸ್ವಾಹಾತ್ಮನೇ ಹೃದಯಾಯ ನಮಃ ದರ್ಶಪೂರ್ಣಮಾಸಾತ್ಮನೇ ಶಿರಸೇ ಸ್ವಾಹಾ ಚಾತುರ್ಮಾಸ್ಯಾತ್ಮನೇ ಶಿಖಾಜೈ ಭಷಟೆ ನಿರೂಢು ಪಶುಮಂಧಾತ್ಮನೇ ಕಪಚಾಜಗುಂ ಜ್ಯೋತಿಷ್ಠೋಮಾತ್ಮನೇ ನೇತ್ರತ್ರಜಾಜ ಬೌಷಟೆ ಸರ್ವಕೃತ್ವಾತ್ಮನೇ ಅಸ್ತ್ರಾಜ ಭಟೆ ಭೂರ್ಭುವ

0: ಯಾಯ ಚ ನಮುರ್ಭ್ಯಾಯ ಚ ಖಲ್ಯಾಯ ಚ ನಮಶ್ಲೋಕ್ಯಾಯ ಚಾವಸಾನ್ಯಾಯ ಚ ನಮೋವನ್ಯಾಯ ಚ ಕಕ್ಷ್ಯಾಯ ಚ ನಮಷ್ಟವಾಯ ಚ ಪ್ರತಿಷ್ಠವಾಯ ಚ ನಮ ಆಜುಷೇಣ ಚಾಶುರಥಾಯ ಚ ನಮ ಶೂರಾಯ ಚಾವಭಿಂದದೆ ಚ ನಮೋ ಬರ್ಮಿಣೇ ಚ ಮನೋಜಿನೇ ಚ ನಮೋ ಭಿಂದೇ ಚ ಗಮಜಿನೇ
1: ಚ ನಮಸ್ತುತಾಯ ಚ ಸ್ಮೃತಸೇನಾಯ ಚ
0: ನಮೋ ದುಂದುಭ್ಯಾಯ ಚ ಹನನ್ಯಾಯ ಚ ನಮೋ ಧೃಷ್ಟವೇ ಚ ಪ್ರಮೃಷಾಯ ಚ ನಮೋ ದೂತಾಯ ಚ ಪ್ರಹಿತಾಯ ಚ

ಕ್ರೀಡಾ ಚ ಮೇ ಮೋದಷ್ಟ ಮೇ ದಾದಂತ ಮೇ ಜನಿಷ್ಟ ಮಾಣಂತ ಮೇ ಸೂಕ್ತಂತ ಮೇ ಸುಕೃತಂತ ಮೇ ವಿತ್ತಂತ ಮೇ ಭೇದ್ಯಂತ ಮೇ ಭೂತಂತ ಮೇ ಭವಿಷ್ಯಚ ಮೇ ಷಂತ ಮೇ ವದಷ್ಟ ಮೇ ಪ್ರಿಯಂತ ಮೇ ನುಕಾಮಷ್ಟ ಮೇ ಕಾಮಷ್ಟ ಮೇ ಸೌಮನಷ್ಟ ಮೇ ಭದ್ದಂತ ಮೇ ಶೈಲಷ್ಟ ಮೇ ವಸ್ಯಷ್

ಸಪ್ತ ವಿಗಂ ದದಿಷ್ಟ ಮೇ ನವ ವಿಗಂ ದದಿಷ್ಟ ಭಜೇ ಕತ್ರಿಗಂ ದತ್ತ ಮೇ ತ್ರಯಸ್ತ್ರಿಗಂ ದತ್ತ ಮೇ

ಸಾಂ ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿ ರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ. ಓಂ ಶ್ರೀ ದುರ್ಗಾ ಲಕ್ಷ್ಮೀ ಸರಸ್ವತಿಭ್ಯೋ ನಮಃ.